0: ನಮ್ಮ ಸ್ವರಲಯ ಸಾಂಗಮ ಪಲ್ಲವಿ ಜಾಗಂ ತಾನಂ ಸ್ವರಲಯ ಸಾಂಗಮ ಪಲ್ಲವಿ
1: ಆಶ್ರಯ FM 90 ನಾಡಿನೊಪ್ಪಂ ನಾಟಾರ್ಕೊಪ್ಪಂ.